0: ಪಾಪೈತು ಮೃತ್ಯುರಮೃತಂ ನ ಆಗನ್ ವೈವಸ್ವತೋ ನೋ ಅಭಯಂ ಕೃಣೋದು.
1: ನಮ್ಮನಸ್ಪತೆರೆ ಬಾಭಿರಶೀಯತಾಂ ರೇ ಸಚತಾನ್ನಶ್ಚ ಚೇಪತೆ
0: ಪರಂ ಮೃತ್ಯೋ ಅನುಪರೇಹಿ.

0: ಶಮಶೇಮಹೆ
1: ಅಮುತ್ರ ಭೂಜಾದ ದಗದ್ಯಮಸ್ಯ ಬೃಹಸ್ಪತೆ ಅಭಿಷಸ್ತೇರ ಮುಂಜಃ
0: ಯೌಹತಾಮಶ್ವಿನ ಮೃತ್ಯುಮಸ್ಮ ದೇವಾನಾಮಗ್ಲೆ ಭಿಷಜಾಶಚೇ ಭಿಹೆ
1: ಹರಿಗುಂ ಹರಂತ

0: ಚಕ್ರಮ ಜಿಕ್ವಯ ಗುರು ಮನಸೋಭಾ ಪ್ರಯೂತಿ ದೇವ ಹೇಡನಂ
1: ಮಾಜೋನೋ ಅವೇದೋಚ್ಚ ನಾಯತೆ ತಸ್ಮಿನ್ ತದೇನೋ ಮಸವೋದಿ

0: ಜವೋ ಮೇ ಶುದ್ಧ್ಯಂತ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯ ಸಗ್ಗಸ್ವಾಹ
1: ಪುರುಷ ಹರಿತ ಪಿಂಗಳ ಲೋಹಿತಾಕ್ಷಿ ದೇಹಿ ದೇಹಿ

0: ಸ್ವ ಮೂರ್ತಿ
1: ಯಜ್ಞತ್ವಂ ವಶತ್ಕಾರಸ್ವಮಿಂದ್ರಸ್ವ ಗುಂ ರುದ್ರಸ್ವಂ ವಿಷ್ಣುತ್ವಂ ಬ್ರಹ್ಮತ್ವಂ ಪ್ರಜಾಪತಿ
0: ಸದಾ ಪಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಃ

0: ಏಕಂ ಪರಮಧ್ಯ ಸಗ್ಗೋಸ್ತಂ
1: ತತ್ರಾಭಿದಕ್ರಂ ಗಗನಂ ವಿಶೋ ಗತಸ್ಮಿನ್ ಯದಂತಸ್ತದುಪಾಸಿತವ್ಯಂ
0: ಯೋ ವೇದಾದೌಸ್ತರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ
1: ಅಸ್ಯ ಪ್ರಗುದಿಲೀನಸ್ಯ ಯಪರಸ್ಸ ಮಹೇಶ್ವರಃ
0: ಓಂ ದಸ್ಸತ್.